0: ಛೋಟ ಬಡ ಊಂಚ ಲಂಬ ಟೇಢ ಮೇಢ ಗೋಲ್ ನುಕೀಲ ಚೌಡ ಆದಿ ರೂಪ್ಯ ಆಕಾರ ಕೋ ಬತಾನೆ ವಾಲೆ ಶಬ್ದ ಭೀ ಗುಣವಾಚಕ ವಿಶೇಷಣ ಹೈ. ಯುವ ಬೂಢ ತರುಣ್ ಆದಿ ಉಮ್ರ ಯಾ ಅವಸ್ಥಾ ಕೋ ಸೂಚಿತ ಕರ್ನೆ ವಾಲೆ ಶಬ್ದ ಭೀ ಗುಣವಾಚಕ ವಿಶೇಷಣ ಹೈ. ಪೂರ್ವಿ ಪಶ್ಚಿಮಿ ದಕ್ಷಿಣಿ ಉತ್ತರಿ ಪೂರ್ವೋತ್ತರಿ ಆದಿ ದಿಶಾವಂ ಕೋ ಸೂಚಿತ ಕರ್ನೆ ವಾಲೆ ಶಬ್ದ ಭೀ ಗುಣವಾಚಕ ವಿಶೇಷಣ ಹೈ. ಸುಗಂಧಿತ್ ಖುಷ್ಬೂದಾರ್ ದುರ್ಗಂಧಪೂರ್ಣ ಜೈಸೆ ಗಂಧ ಕೋ ಸೂಚನಾ ದೇನೆ ವಾಲೆ ಶಬ್ದ ಭೀ ಗುಣವಾಚಕ ವಿಶೇಷಣ ಹೈ. ಕಡವಾ ಮೀಠ ಖಟ್ಟ ಆದಿ ಸ್ವಾದ ಕೋ ಬತಾನೆ ವಾಲೆ ಶಬ್ದ ಭೀ ಗುಣವಾಚಕ ವಿಶೇಷಣ ಹೈ. ಇನ್ ವಿಶೇಷಣ ಶಬ್ದೋ ಸೆ ತುಮ್ ದೋ ತೀನ್ ವಾಕ್ಯ ಬನಾಕರ್ ಸುನಾಹೋ.
1: ಮುಜೆ ಮೀಠಾ ಅನಾರ್ ದೋ ಸಫೇದ್ ಗೋಡಾ ದೌಡ್ ರಹಾ ಹೈ ವಿದೇಶಿ ವಸ್ತುವಂ ಕಾ ಪ್ರಯೋಗ ಮತ್ ಕರೋ.
0: ಅಬ ಸಂಖ್ಯಾವಾಚಕ ವಿಶೇಷಣ ಕಿ ಪರಿಭಾಷಾ ಬತಾತಾ ಹೂಂ. ಲಿಖ ಲೋ.
1: ಜಿಸ್ ಶಬ್ದ ಸೆ
0: ಸಂಜ್ಞಾ ಅಥವಾ ಸರ್ವನಾಮ ಕಿ
1: ಸಂಜ್ಞಾ ಅಥವಾ ಸರ್ವನಾಮ ಕಿ
0: ಸಂಖ್ಯಾ ಕಾ ಬೋಧ ಹೋ
1: ಸಂಖ್ಯಾ ಕಾ ಬೋಧ ಹೋ
0: ಉಸೆ ಸಂಖ್ಯಾವಾಚಕ ವಿಶೇಷಣ ಕಹತೆ ಹೈ.
1: ಸಂಖ್ಯಾವಾಚಕ ವಿಶೇಷಣ ಕಹತೆ ಹೈ.
0: ಉದಾಹರಣೆ ಕಕ್ಷಾ ಮೇ ದಸ್ ಲಡಕೆ ಬೈಠೆ ಹೈ ಪಾಂಚ ರೂಪಾಯಿ ದೀಜಿಯೆ ಹಮನೆ ಕೈ ಪುಸ್ತಕೆ ಪಢಿ ಮುಜೆ ಕುಚ್ ಮೋತಿ ದೋ. ಇನ್ ವಾಕ್ಯೋ ಮೇ ಕ್ರಮಶಃ ದಸ್ ಪಾಂಚ್ ಕೈ ಕುಚ್ ಆದಿ ಶಬ್ದ ಲಡಕೆ ರೂಪಾಯಿ ಪುಸ್ತಕೆ ಮೋತಿ ಆದಿ ಸಂಜ್ಞಾ ಶಬ್ದೋಂ ಕಿ ಸಂಖ್ಯಾ ಬತಾತೆ ಹೈ. ಅತಃ ಐಸೆ ಶಬ್ದೋಂ ಕೋ ಸಂಖ್ಯಾವಾಚಕ ವಿಶೇಷಣ ಕಹತೆ ಹೈ. ಸಂಖ್ಯಾವಾಚಕ ವಿಶೇಷಣ ಉಪಯೋಗಿಸಿ ಏವೈನಾ ರೆಂಡು ವಾಕ್ಯಾಲು ಚೆಪ್ಪಮ್ಮ.
1: ಹಮೇ ರೋಜ್ 4 ಕಿಲೋಮೀಟರ್ ಚಲನಾ ಪಡ್ತಾ ಹೈ ಸರ್ಕಸ್ ಮೇ 8 ಹಾತಿ ಹೈ.
0: ಸಂಖ್ಯಾವಾಚಕ ವಿಶೇಷಣ ಕೆ ದೋ ಭೇದ ಹೈ. ಏಕ್ ನಿಶ್ಚಿತ ಸಂಖ್ಯಾವಾಚಕ ವಿಶೇಷಣ ಔರ್ ದೋ ಅನಿಶ್ಚಿತ ಸಂಖ್ಯಾವಾಚಕ ವಿಶೇಷಣ. ಅಂಟೇ ಈ ನಿಶ್ಚಿತ ಸಂಖ್ಯಾವಾಚಕ ವಿಶೇಷಣ ಅಂಟೇ ಏನಂತಂದ್ರೆ ಜಿಸ್ ವಿಶೇಷಣ ಶಬ್ದ ಸೇ ನಿಶ್ಚಿತ ಸಂಖ್ಯಾ ಕಾ ಬೋಧ ಹೋತಾ ಹೈ ಉಸೆ ನಿಶ್ಚಿತ ಸಂಖ್ಯಾವಾಚಕ ವಿಶೇಷಣ ಕಹತೆ ಹೈ. ಅಂಟೇ ಏ ವಿಶೇಷಣ ಪದಂ ವಲ್ಲೈತೇ ಸಂಖ್ಯೆ ಇದಿಮಿದ್ದಂಗ ಖಚಿತಂಗ ಇಂತ ಅನಿ ತಿಳಿಯಬಡ್ತುಂದೋ ದಾನ್ನಿ ನಿಶ್ಚಿತ ಸಂಖ್ಯಾವಾಚಕ ವಿಶೇಷಣ ಅಂತಾರು. ಉದಾಹರಣೆ 18 ಪುರಾಣ 4 ವೇದ 11 ಪಾಠ 5 ದಿನ ತೀಸರಾ ಪಹರ್ ಚೌಗುನಾ ಮಾಲ್ ತೀನೋ ಸನ್ಯಾಸಿ ಹರ್ ಏಕ್ ಆದ್ಮಿ ಪ್ರತ್ಯೇಕ್ ಸಿಪಾಹಿ ಹರ್ ರವಿವಾರ್ ವೀಟನ್ನಿಂಟ್ಲೋ ಸಂಖ್ಯ ಇದಿಮಿದ್ದಂಗ ಖಚಿತಂಗ ಇಂತಾನೆ ತಿಳಿಯಜೆಪ್ಪಬಡಿಂದು. ಇಲಾಂಟಿ ವಾಟಿನಿ ನಿಶ್ಚಿತ ಸಂಖ್ಯಾವಾಚಕ ವಿಶೇಷಣ ಅಂತಾರು. ಈಗ ರೆಂಡೋದಿ ಜಿಸ್ ವಿಶೇಷಣ ಶಬ್ದಸೇ ನಿಶ್ಚಿತ ಸಂಖ್ಯಾ ಕಾ ಬೋಧ ನಾ ಹೋ ಉಸೆ ಅನಿಶ್ಚಿತ ಸಂಖ್ಯಾವಾಚಕ ವಿಶೇಷಣ ಕಹತೆ ಹೈ. ಉದಾಹರಣೆ ಚೂಡು ಕುಚ್ ಫಲ್ ಆ ಕುಚ್ ಅನ್ನೇವೆನ್ನೋ ಖಚಿತಂಗ ತಿಳಿದು ಥೋಡೇ ದಿನ್ ಕೊನ್ನಿ ರೋಜುಲು ಕೊದ್ದಿ ರೋಜುಲು ಕೈ ವಸ್ತುಯೇ ಅನ್ಗಿನತ ರತ್ನ ಇಲಾಂಟಿವನ್ನೀ ದೀಂಟ್ಲೋ ಕುಚ್ ಥೋಡೇ ಕೈ ಅನ್ಗಿನತ್ ಅನ್ನೇ ದಾಂಟ್ಲೋ ಸಂಖ್ಯೆ ಇದಿಮಿದ್ದಂಗ ತಿಳಿದು ಕಾಬಟ್ಟಿ ಅನಿಶ್ಚಿತ ಸಂಖ್ಯಾವಾಚಕ್ ವಿಶೇಷಣ ಅಂತಾರು. ಅಬ್ಮೈ ಪರಿಮಾಣವಾಚಕ್ ವಿಶೇಷಣ ಕಿ ಪರಿಭಾಷಾ ಬತಾಕರ್ ಉಸೆ ಸಮಝಾತಾ ಹೂಂ. ಜಿಸ್ ವಿಶೇಷಣ ಶಬ್ದ ಸೆ ಕಿಸಿ ವಸ್ತು ಕಿ ಮಾತ್ರ ಅಥವಾ ನಾಪ್ತೋಲ್ ಕಾ ಬೋಧ ಹೋ ಉಸೆ ಪರಿಮಾಣವಾಚಕ್ ವಿಶೇಷಣ ಕೇತಿ ಹೈ. ಉದಾಹರಣ ಸುನೋ ಥೋಡಾ ನಮಕೀನ್ ತೋ ದೋ ಸರೋವರ್ ಮೇ ಬಹುತ್ ಪಾನಿ ಹೈ ಆಧಾ ಕಿಲೋ ದೂಧ ಲ್ಯಾವೋ ಇತನಿ ಸಿ ಚೀನಿ ಸೆ ಕಾಮ್ ನಹೀ ಚಲೇಗಾ. ಇನ್ ವಾಕ್ಯೋ ಮೇ ಕ್ರಮಶಃ ಥೋಡಾ ಬಹುತ್ ಆಧಾ ಕಿಲೋ ಇತನಿ ಸಿ ಆದಿ ಶಬ್ದ ಉನ್ ವಸ್ತುವಂ ಕಾ ನಾಪ್ ತೋಲ್ ಅಥವಾ ಮಾಪ್ ಬತಲಾ ರಹಿ ಹೈ ಜಿನ್ಕಿ ಗಣನಾ ನಹಿ ಕಿ ಜಾ ಸಕ್ತಿ. ಇನ್ ಶಬ್ದೋ ನೆ ಕ್ರಮಶಃ ನಮಕೀನ್ ಪಾನಿ ದೂಧ್ ಔರ್ ಚೀನಿ ಸಂಜ್ಞಾ ಶಬ್ದೋಂ ಕಿ ಮಾತ್ರ ನಾಪ್ ತೋಲ್ ಬತಾಯಿ ಹೈ.
1: ಪರಿಮಾಣವಾಚಕ ವಿಶೇಷಣಕ್ಕೆ ಕೂಡ ಏವೈನ ಭೇದಾಲ್ ಉನ್ನಾಯಾ ಮಾಸ್ಟರು?
0: ಉನ್ನಾಯಮ್ಮ ಇಸ್ಕೆ ದೋ ಭೇದ ಹೈ ನಿಶ್ಚಿತ ಪರಿಮಾಣವಾಚಕ ವಿಶೇಷಣ ಔರ್ ಅನಿಶ್ಚಿತ ಪರಿಮಾಣವಾಚಕ ವಿಶೇಷಣ. ಜಿನ್ ಶಬ್ದೋಂ ಸೆ ವಸ್ತು ಕಿ ನಿಶ್ಚಿತ ಮಾತ್ರ ಕಾ ಜ್ಞಾನ